ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿತ್ತ ಕೆಡದಿ

ಕೆರೆದಿಟ್ಟ ಕೆರೆದಿಟ್ಟ ಧಾನ ಧಾ ಕೆರೆದಿಟ್ಟ ಕೆರೆದಿಟ್ಟ ಕೆರೆದಿಟ್ಟ ಧಾನ ಧಾ ಕೆರೆದಿಟ್ಟ ಕೆರೆದಿಟ್ಟ ಕೆರೆದಿಟ್ಟ ತಕ ತಕತೋಂ ತಕ ತಕತೋಂ ತಕ ತಕ ತಕ ತತ್ತಿತ್ತೋಂ ತಾಕ ತಾಕ ಧಿಮ್ ತಾಕ ತಾಕ ಧಿಮ್ ತಾಕ ತಾಕ ಧಿಮ್ ತತ್ತಿತ್ತೋಂ